ಅಂತ ಅಂತನ ವೇಖಣ ಸುರಣ ನಾಯ ಅಂತ ಅಂತನ ದಪ್ಯಾಕ್ಯಾಮನುಮಂತ ಅಂತನ ದಪ್ಯಾಕಿತ ಆಕಾರು ಅಂತನ ದಪ್ಯ ಪಾರವಾರು